ಗರಿ ಗಮ ಪದ ನಿಧ ಗತಿ ಧನಿ ದ ಪಮ ಪದ ನಿಧ ಗತಿ ಧನಿ ದ ಪದ ರಿ ಧನಿ ದ ಪಮ ಪದ ನಿಧ ಪಮ ಸರಿ ಗಮ ಪಮ ಗರಿ ಗಮ ಪದ ನಿಧ ಗತಿ ಧನಿ ದ ಪದ